ಹೋಗಿಸಿ ಬರ್ಕಿ ಬರ್ಕಿ ಬರ್ಕಿ ಬರ್ಕಿ ಬಗ್ಗೆ ಸೂಕ್ಷ ಬರ್ಕಿ ಬಗ್ಗೆ ಜವಾಸ್ ಉರ್ಮಣ ಉರ್ಮಣ ಇಸಿ ಮಲವಾಯ್ ಅದು ಉರ್ಮಣ ಉರ್ಮಣ ನೋಟೇನ್ಶನ್ ಚಿಂಪು ಇಸಿ ಮಲವಾಯ್ ಕೇನೆ ಅಸು ಗಣೇಶ್ ಫ್ಲಿಕೋ ಮಚ್ಚು ತಾಸು ಫೋನ್ ಮಿನಿಸ್ಟರ್.